ಧಾರ ಧಾರಿಗಟ್ಟ ಗಂಗಾಧರ ನೀಲಕಂಠ ವಿಶ್ವನಾಥ ತೆಗಟ ಟಿಗಟ ಡಬ ಡಮ ಡಮ ಡಬರು ಹರ ಹರ ಮಹಾದೇವ ಶಿವ ಶಂಕರ ತ್ರಿಗಿ ರಾಧೇ ಡೋಂ ಶಿವ ಶಂಕರ ತ್ರಿಗಿ ರಾಧೇ ಡೋಂ ಶಿವ ಶಂಕರ ತ್ರಿಗಿ ರಾಧೇ ಡೋಂ.